0: ನಿಧನಿ ಪ ಮಪ ಗಮ ನಿಧನಿ ಪ ಗಮ ರೇ ಸಾ ದೇ ರೇ ಸತ ರೇ ರೇ ಸತ ಗ ಗ ಗಮ ರೇ ರೇ ಸತ ಹೇ
1: ನಿಧನಿ ಪ ಮಪ ಗಮ
0: ನಿಧನಿ ಪ ಮಪ ಗಮ
1: ನಿಧನಿ ಪ ಮಪ ಗಮ
0: ಬಾಸ್ಕೋಡಿ ಗಾ ಮಾ ಉಸ್ತು ಸಮೇ ಗಾ ಮಾ ತಾತಿನ್ ತಿನ್ನ ತಾತಿನ್ ತಿನ್ನ ತರ್ಕಡೆ ತಿನ್ನ ತರ್ಕಡೆ ತಿನ್ನ
1: ತಾತಿನ್ ತಿನ್ನ